ಸುಪ್ತಾದೆ ಮಧ್ಯಾಹ್ನ ಹೋತು ಸಾಧು ತೂರೇ ಅವನ ಜಾಣು ರೇತಿಪ್ಪಾಯಿ ಜನ್ಮ ಮರಣಕ್ಕೆ ಮಟೇವ ಸೂರಿ ಗುರುನಾರಾಯಣು ದಂಗುರು ಗುರು ಸಚ್ಚ ಸಿದ್ದಿನ ಹಾರ ಗುರು ತೊಟ್ಟಿ ಸರ್ಪಾಯ ಜನ್ಮಾನಿಕ ಸಬ್ಬನಿಹಾರ ಹರ್ಗುಂಗ.